ಜೇಕರ ಸೂತಕ ಮನೆಯ ಸತ್ತೆ ಸೂತಕ ಹೋಯೆ ಗೋಯತ್ತಲಕ್ಕಿಂದ್ರ ಕಿಡ ಹೋಯೆ ಜತೆ ದಾಣಿ ಕಿ ಜಿಯವ.